ಆಸ್ತಯಾ ಪಿತೃಗಣತರ್ಪಣಂ ಚೈದನಾಥ ಕಾತುಕೊಳ್ಳುಗ ತಬೋ ವಾರಿದೇ ಭೃಗುಪದೇ ಕಾಳ್ತಳಿರಿನ ತವ ಚರಣಂ